0: ರೇಷ್ಮಿ ಬಾಲ ತಂದಾನ ಏ ಸೋಲಾ ಸಾಲ ತಂದಾನ ಐ ತೇರೆ ಖಯಾಲ ತಂದಾನ ಹಮ್ ತೇರೆ ತೇರೆ ತೇರೆ ಚಾಹನೆ ವಾಲೇ ಹೈ ಹಮ್ ಕಾಲೇ ಹೈ ತೋ ಕ್ಯಾ ಹುವಾ ದಿಲ್ ವಾಲೇ ಹೈ
1: ದೋಸ್ತೋ ಮಹಮೂದ್ ಕೋ ಪಹಲಾ ಮೌಕಾ ದಿಯಾ ಥಾ ಗುರ್ದತ್ ಸಾಹಬ್ ನೇ CID ಫಿಲ್ಮ್ ಮೇ ಇಸ್ ಫಿಲ್ಮ್ ಕೇ ನಿರ್ದೇಶಕ್ ಥೇ ರಾಜ್ ಖೋಸ್ಲಾ ಏಕ್ ಛೋಟಿ ಸಿ ಭೂಮಿಕಾ ಥೀ ಇಸ್ಮೇ ಮಹಮೂದ್ ಕಿ ಪೊಲೀಸ್ ಕಸ್ಟಡಿ ಮೇ ಉನ್ಕಿ ಮೌತ್ ಹೋ ಜಾತಿ ಹೈ ಜಿಸ್ಕಾ ಇಲ್ಜಾಮ್ ಫಿಲ್ಮ್ ಕೆ ನಾಯಕ್ ಅರ್ಥಾತ್ ದೇವಾನಂದ್ ಪರ್ ಆತಾ ಹೈ ಯೇ ಫಿಲ್ಮ್ ಆಯಿ ಥೀ 1956 ಮೇ ಬೇಹದ್ ಕಾಮಯಾಬ್ ಇಸ್ ಫಿಲ್ಮ್ ಕೆ ಏಕ್ ಸಾಲ್ ಬಾದ್ ಹೀ ಗುರ್ದತ್ ಸಾಹಬ್ ನೇ ಅಪ್ನಿ ಏಕ್ ಔರ್ ನಾಯಾಬ್ ಫಿಲ್ಮ್ ಬನಾಯಿ ಪ್ಯಾಸಾ ಇಸ್ಮೇ ಉನ್ಕೆ ದೋ ಸ್ವಾರ್ಥೀ ಭಾಯಿಯೋ ಮೇ ಸೇ ಏಕ್ ಕಿ ಭೂಮಿಕಾ ನಿಭಾಯಿ ಥೀ ಮಹಮೂದ್ ನೇ ಉನ್ಕೆ ದ್ವಾರಾ ಬೋಲಾ ಗಯಾ ಡೈಲಾಗ್ ಲೋಗ್ ಆಜ್ ಭೀ ನಹೀ ಭೂಲ್ತೇ
2: ಹಮ್ ಭಾಯಿ ವಾಯಿ ನಹೀ ಜಾನ್ತೇ ಹಮೇ ತೋ ಬಸ್ ರೂಪಿಯಾ ಚಾಹಿಯೇ ರೂಪಿಯಾ
1: ದೋಸ್ತೋ ಇಸಿ ರುಪಯೆ ಕಿ ಬಾತ್ ಕೋ ಲೇಕರ್ ಉನ್ಹೊನೆ ಏಕ್ ಫಿಲ್ಮ್ ಭೀ ಬನಾಯಿ ಥೀ ಸಬ್ಸೆ ಬಡಾ ರುಪಯ್ಯಾ ದರಸಲ್ ಯೇ ಉನ್ಕೆ ವಾಲಿದ್ ಮುಮತಾಜ್ ಅಲಿ ಪರ್ ಫಿಲ್ಮಾಯೆ ಫಿಲ್ಮ್ ಸರ್ಗಮ್ ಕೆ ಏಕ್ ಗೀತ್ ಕೆ ಮುಖಡೆ ಸೇ ಮಿಲ್ತಾ ಜುಲ್ತಾ ಟೈಟಲ್ ಹೈ
3: सुनो साहब सुनो साहब ओ भाई सुनो अपने देश से निकले थे हम लेके लुटिया डोरी कौड़ी कौड़ी जोड़ी बन गए लाला आज करोड़ी मारो नाम शेष करोड़ी पास हमारे हत्ती घोड़ा फल्टन फौज सिपहिया लेकिन ऐसे कैसे बने हम
4: बोल दो बापू
3: बोल दे बेटा
4: बाप